0: ಆರೋಗ್ಯ ಚಾತ ಖಾಸ್ ಕಾಳಜಿ ಎಂಜಿಎಂ ಪೇಟ್ ಕೇರ್ ಪೇಟ್ ಕ್ಲಿನಿಕ್ ಆರೋಗ್ಯ ತಪಾಸಣೆ ಉಪಚಾರ ಶಸ್ತ್ರಕ್ರಿಯೆ ಲಸಿಕರಣ ಆಣಿ ಅನೇಕ ಪಶು ವೈದ್ಯಕೀಯ ಸೇವಾ ಏಕಾಚ ಠಿಕಾಣಿ ಎಂಜಿಎಂ ಕ್ರಿಕೆಟ್ ಸ್ಟೇಡಿಯಂ ಜವಳ ಎನ್ಸಿಕ್ ಕಾಂಟ್ಯಾಕ್ಟ್ ನಂಬರ್.
1: नमस्कार छत्रपती संभाजीनगर
2: तुम्ही ऐकत आहात एमजीएम 90.8 एफ